ಛೇದಿಸುವುದೆ ಮತಭೇದನಸುವುದೆ ನಾಂದೋತ ಸುಖೆ ಗರಿಬ ಅಮಿರ ಏಕಮತಾನಿ ಮಗ ಹಿಂದೂ ಅಸೋ ಕ್ರಿಶ್ಚನ ವಾಹೋ ಇಸ್ಲಾಮಿ ಸ್ವಾತಂತ್ರ್ಯ ಸುಖಾಯ ಸಕಲ ಮಾಜಿ ವಸೂದೆ ದೇವರಚಿಯ ಸಾಧೆ ಸಕಲಾನ್ ಸಕ